0: ಕಡೆಯಾವಟ ಹಿನ್ನಾ ಬೆಳಿ ಸಿಂಧುವಹನ್ನ ಟಿವಿ ರಾಯಿ ಚಮ್ ಅಂಡ್ ಚಾರು
1: ಸದೇ ದಿನವಲ ಸವಸ ಹತರಟ
0: ಸಮ ಅನುಗ್ರಹಾಯ
2: ಮಮನಂದೆ ಮಾನಮ ರಿಲ್ಯಾಕ್ಸ್
3: ಅನಮ್ಮನಂಗಲ ವದೂನಾ ನೇದ ಮೇ ಎಕ್ಸ್ಪರ್ಟ್ ಹರಿಡಂ ಹರಿನಿ
4: ಓನಮ ಸಂದಿವೇದನಾವಕಟ ಪ್ರಬಲಮ ವಿದ್ಯಾನುಕುಲ ವಿಸಂದಮ ಓತುಶೀಲ್ ಆಕ್ಟಿವ್ ಕ್ಲಾಸ್
5: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪದು ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುಯೆನ್

0: ದಶಮಪಹ ಅನುತು ನಾಯ್ ದಶಮಹತ ಲಖಂಡ ರೇಡಿಯೋ ITN ಸಭೆ ಶ್ರೀಲಂಕೆಯ ಹಂಡ
1: ಉದಯ ನವೆ ಐ ವಿನಾಡಿ ಹತರಾಯಿ.

ಅಕ್ಕಿ ಗೆಲದೇರುವಾ ಮಿನು ಅಂಗಡಿಯಿಂದ ಮೈ ಮಾಡಿ ಮೆಸೇಜ್ ಕದಾಲತಿನಿ ಸೆವ್ವಂದಿ ಸೆವ್ವಂದಿ ಪೋ ನಾನು ಅದು ದಾಸ್ಪತಿ ಅವರ ತುಂಬಾ ದೆಬ್ಬಲೆಂಕಿಯಾನ ಪೋಗಿಯಾನೆ ಮಲನಿ ಸೆವ್ವಂದಿ ಪೋಗಿರ ದಾಸ್ಪತಿಯ ಮಾಲಟು ಸೆವ್ವಂದಿಗಿಯಾನೆ ಮಲಕ್ ತುಂಬಾ ಇನ್ನೇದು ಸಿಂಧು ಸಿಂಧು ಹಾನ ಎನ್ನುವ ಕರ್ಣಾಪಾಲೇಕ್ ಆ್ಯಂಡ್ ಸಹನ್ ರಶ್ಮಿ ಇವಾಗ ಶಾನಲ್ ಎನ್ನುವ ಲಿನಿ ಮೊನಿಸ್ಟದು ಎನ್ನುವ ಮೆಹಮೊಮ್ಮೆ ಕುತುಕರಗಿನ ಹಮಗೇನ ಲಸನ ಸಿಂಧು ಆಕ್ ಹೆಲ್ಲೋ ಹೆಲ್ಲೋ ಕೌದು ಮೇ ಎಂಬುದು ಮೈ ಮಡ್ ಮೆಸೇಜ್ ದಾಲ್ದೇನಿ ಗುಡ್ ಮಾರ್ನಿಂಗ್ ಆಟೋ ಯಾವ ಹಾಗೆ ವೆಡ ಕರ್ನುವ ಕೆಲಸಿಯನ್ನ ಬಾಮಿ ಸ್ತೋತಿ ಹೆಮದ ಅಹಮತ್ ಸಜಟಲ್ಲ ದೇನ ಲಕ್ಕಣ ಲಸರ ಸಿಂಧು ದೇನ ಲಾಸ್ತನ ಸಿಂಧು ದಿನ ಆಗಿರೋದ್ರಿಂದ ನಿಮ್ ಬಹಮಿ ಸ್ತುತಿ ಲಕ್ಕನ ಹಾಗೆ ನಿನ್ನ ವಿದ್ಯಾರ್ಥಿ ಹಾರ್ಟ್ ಹಾರ್ಟ್ ಬೀಟ್ ವಲಟ್ ಅಪೇಕದ ಗಾನಗಿರತಿ ಏನಮ್ಮ ಬಹಳೇನ್ ವಲಿ ಚಂದನ ಕಿ ಹನ್ನಡಿ ಇವಾಗ ಜಪಾನ್ ವಲಿ ನಿನ್ನ ದಿಲ್ಸ್ ಕೇ ಹನ್ನಡಿ ತಂಗಾಲೆಗಿನ್ನ ಚಾನ್ಸ್ ಕೇ ಹನ್ನಡಿ ಜವನ್ ಪುತ ಎನ್ನುವ ಆದರಣೀಯ ಬೆರಿ ನಿಶಾಮ ಏಕದ ಕರಗೇನ ಆದರೆ ಲಕ್ಕನ ಕೇಳತೀನ ಬಹಮಿ ಸ್ತುತಿ ವೇ ಅಮು ಲಸ್ತನ ಸಿಂಧು ಫ್ಯಾಮಿಲಿಗೆ ಹೆಮೋ ಬೇಕು ಗಾನ ಗೆಳತಿನ ರಶ್ಮಿನ ಓದ್ಯ ಅಪರ ವಾಹಿನವ ಕೇಳತಿಯೇನವಾಯಿದೆ ಇನ್ನೇ ಇನ್ನ ತನಕ ಹೇಳುವೇನೆ ಅನಿತಿ ಫ್ಯಾಮಿಲಿಗೆ ಹೆಮೋ ಬೇಕು ಲಸನ ಸಿಂಧು ಕಾಮ ಕೇಳತಿಯೇನ ನೋರಿಂಗ್ ಸಂಜಿ ಅವತ್ತೆಕದು ಕರೆಗಣ್ಣ ಪೌಳೆ ಹೆಮೋ ಮಾತ್ ಎಕ್ಕದು ಕರೆಗೆನ ಅವೇ ಹಮನ ಲಸನ ಹಿಂದ ಸಿಂಧು ಆ ಕಾಮಕದ ಕೇಂದೆ ದಹಯ ವಿನಾಡಿ ಫನ ಸೆಕ್ಕ

0: ಮಾನವೀಯ ಪ್ರೇಮೇ ಸೌಂದರ್ಯಾತ್ಮಕ ವಿಯಮಯ
1: ಹೊಸಕಿಕ ಪುದ್ಗಲಿಕ್ಕೆ ಇಲ್ಲ ಗೆದ್ರ ವಾಡಿವೆ ನಾವು ಫುಟೋಗ ಫುಟೋಗ ವಾಡಿ ಇಲ್ಲ ಅದೇ ತಾತಗಿ ಇಲ್ಲ ಕೊಂಡಿಗೆ ವಾಗಂಡಿದೆಯನ್ನೇ ಮೇ ಅಥವಾ ಕಫನ್ ಅದು ಮೂಡ್ರ ಈ ಕಫನ ಗವ ಮೂ ಗೀತೆ ಅದ್ದಿಗ ಮೂನವಿ ಕಫನ ಅರ ಕೊಂಡಿಗೆ ಬಣ್ಣ ಪುದ್ಗಲ ಓಣಾದ್ವಿ ಕರ ನಿಮಿತ್ತ ಕೇಳ ಕೊಂಡಿಗೆ ಬಡೋದೆ ತಮ್ಮ ಅದ ಅವಸರವಾಗಿ ಶಬ್ದ ಗಾರಿ ರೇನು.

0: ಮಾನವೀಯ ಪ್ರೇಮೇ ಸೌಂದರ್ಯಾತ್ಮಕ ವಿಯಮ
1: ಹೊಸಕಿಕ ಪುದ್ಗಲಿಕ್ಕೆ ಇಲ್ಲ ಗೆದ್ರ ವಾಡಿವೆ ನಾವು ಫುಟುವಾಗ ಫುಟೋಗ ವಾಡಿಲ್ಲ ಅದೇ ತಾತಗೆ ಇಲ್ಲ ಕೊಂಡಿಗೆ ವಾಗಂಡಿದೆಯನ್ನೇ ಮೇ ಅಥವಾ ಕಫನ್ ಅದು ಮೂಡ್ರ ಈ ಕಫನ ಗವ ಮೂ ಗೀತೆ ಅದ್ದಿಗ ಮೂ ನವೀನ್ ಕಫನು ಅರೆ ಕೊಂಡಿಗೆ ಬಣ್ಣ ಪುದ್ಗಲ ಕೊಂಡಿಗೆ ಬಿಡೋದೆ ತಮ್ಮ ಅದು ಹವಸರ ಮಗಿ ಶಬ್ದಗಾರಿಟ್ಟೆನ್ನುವ

ಸಮಯ ಸೂತ್ರ ದೇಶನಾಭ ಮಹಾಕಾರುಣಿಕ ಬುದುರಜಾನನ ವಹನ್ಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ಣಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಎದಾ ಕಪಿಲ ವಸ್ತು ನಗರ ಸನ್ನೆಯೇ ಮಹಾವನಪಿತ ಏಕಾಲೋಕ ಕರಮಿನಿ ಸಮಸ್ತ ಮಹಾವಿಶ್ವಥಲೇಮ ಬುದ್ಧಾಜ್ಞಾ ಛತ್ರೇಟ ಹಸು ಕರಮಿನಿ ಪವತ್ಮನ ಲದ ಮೇ ದೇಶನಾ ವಿಶೇಷೇನ್ಮ ಸಜಾಯನ ಕಿರಣೇ ಸಮ್ಯಕ್ ದೃಷ್ಟಿಕ ದಿವಿ ದೇವತಾಂ ವಾಂಸೇನಾಗಿ ಎಲ್ಮ ಬೆಲ್ಮಃ ಆಶೀರ್ವಾದೆ ಅಪೇಕ್ಷಾವಿನಿ ಇದಾ ಬುದುರಜಾನನ್ ವಹನ್ಸೇಗೆ ಶ್ರೀಪಾದ ಮೂಲೆಹಿ ಗೌರವಾಭಿವಾದನ ಪೂರ್ವಕವ ದಸ ದಹಸ ಚಕ್ರಾವಾಟ್ಯನ್ನಿಸಿದ ಸಪಮಿನಿ ಮಹಾನುಭಾವ ಸಂಪನ್ನ ದಿವ್ಯ ಗಣಯ ಬುದುರತುನ್ ಸರಣಗಿಯ ಯಂ ಪಿಂಬತಿ ವೇನಂ ಈ ಅಯ ಕಿಸಿದ ಅಪಾಯಗಾಮಿ ವನ್ನಿ ನಟೇ ಕಿಯಮಿನಿ ಬುದ್ಧ ಪ್ರಮುಖ ಶ್ರಾವಕ ಸಂಘರತ್ನೆಯಟ ಸ್ವಕೀಯ ಅತ್ಯಂತ ಗೌರವೆಯ ಪುದಕಲಹ ಮೇ ಮನಾಹಿ ವಿಶ್ವಗತ ದಿವ್ಯ ಶಕ್ತಿನ್ ಏಕರಾಶಿ ಕರಮಿನಿ ಜೀವಿತೇತ ಎಲೆಮಿನ ಸಕಲಾಂತರಾಯ ದುರುಕುಟ ಸಿತ ಶಾಂತಿಯ ಸೆಲಸಿ ಮೇಲ ಮಹೋಪಕಾರಿ ವನ ಪರಿತ್ರಾಣ ಧರ್ಮಿಯಕ್ಕೆ ಸಿಯಲು ದೇವಿಯನ್ಗೆ ಆಶೀರ್ವಾದಿಯ ಪಿನಿಸ ಈ ಮಹಾನುಭಾವ ಸಂಪನ್ನ ಮಹಾಸಮಯ ಸೂತ್ರಿಯ ಸದ್ಯ ಸ್ಥಿತಿನ್ ಸಜ್ಜಾನ್ಯ ಕರುಣ್ ಲಭನೆ ಪೂಜ್ಯ ಗಣಿ ಕುಮುರೇ ಶಾಂತ ಸ್ವಾಮಿನ್ ವಹ